ತಾಂಜರಿವ ಇಸೆಯಸಿಗ ಲೊಯ್ನನ ಯಕಾಯ್ರೋಲ್ ಸಂದೋಕ್ಜಬ ಲೊಯ್ಜರಿ. ಗಸಿಗಿ ಯಕಾಯ್ರೋಲ್ದ ಲೈಮ ಖುಜಂ ಅಚೌಬಿನ ಸಕ್ಪಪೇನ ಇಮಾ ಲೇಬಾಕ್ಪು ಖುರುಂಜಬ ಇಸೈದ ಅಮರ್ ಕಲಾ ಮಂದಿರ್ಗಿ ಸೈಸಕ್ಪಸಿಂಗ್ ಸೈರಿಂಗ್ಬ ಚಾಂದಂ ಗೋಪಾಲ್ ಲೈಶೋಲ್ ಇಸೈಸಿಂಗ್ದ ಸೈಸಕ್ಪಸಿಂಗ್ದಿ ಮಥಂಗ್ಸಿನ್ನ ಇರೋಮ್ ಲೋಕೇಶ್ವರಿ ದೇವಿ ಆರ್ ಕೆ ಜನರಂಜನ್ ಸಿಂಗ್ ಮೊಯ್ರಾಂಗ್ಥೇಮ್ ಕವಿತಾ ದೇವಿ ಸೈರಿಂಗ್ಬ ಸಿಂಗ್ ಮಥಕ್ಸಿನ್ನ ವೀರೇನ್ ಹೈಥಾಂಬ ಕ್ವೈರಕ್ಪಂ ವಿಶ್ವಾಮಿತ್ರ ಅಮದಿ ಮೊಯ್ರಾಂಗ್ಥೇಮ್ ದೇವೇಂದ್ರ ಕುಮಾರ್.

0: ಆ ತಮ್ಮ
1: ಆಯ್ನ ನೋಡಿದ ನೋಕುನತೆಯೇ ತೈವಂಗುನ ಓದವ ಗಾಂದೆ ಕೈಂದ ಚೌಂದೆ ಐ ಲೈನ ಓದವ ಗಾಂಜೆ ಮಸಿನ ವಚೌಂದೆ
0: ಆ ಮಸಿ ಮಸಿ ಓದವ ಕರಿ ಯಾವಲೇ ಮಸಿ
1: ಆ ಐ ತಮ್ಗೆ
0: ನ ತಮ್ಮ
1: ಆ ಕಬುಡಿ ಮಚಾನು ಪಿಲೆ ಲೌತಾ ಬೆಚ ಫಜನ ಜಾದಿ ಮಸಿ ಕೂರು ಹೆದೆ ಬಾರಿ ಹೋಬಲ ಐ ಬಾನಾ
0: ಆ
1: ಮಾನಿ ಜಿ ಫೀತಾ ತಾ ಚಚರೆ ಪ್ರೋಪ್ ಚಲೆ ಬಾರಿ ಚುಬನ್ ಪದೆ ಮನೆ ಕರ ಕರ ಕರ ಕರ ಕರ ಚಲೆ ಬಾರಿ ಚಿಂಗೋ ಯೋರೆ ಚಿಂಗೋ ದೆ ಬಾರಿ ಚ ಚರ್ ಹೈಗಲೇ ಆ ಚೋದಿ ಜಿ ನೋಬಾ ಪುಬಿ ಲೋ ಆ ಜು ಚರ್ ಹೈಗಲೇ ಮಮಾನಿ ಜಿ ಚಿಯಾಂಗ ಫಂದಲ್ ಲೆ ಹೊಂಜ ರೇತಾ ತಾತಾ ಅತೋ ಚಲೆ ಮಮಾ ಜಿ ಕಿರಿ ಕಿರಿ ಕಿರಿ ಕಿರಿ ಕಿರಿ ಕಿರಿ ಕಿರಿ ಕಿರಿ ಕಿರಿ ಕಿರಿ ಕಿರಿ ಎನ್ನಂದ ಲೋ ಖಾಲ ಥರ ಥರ ಥರ ಥರ ಇತೆ ಒಂದಕಿ ಕಬುಲಿ ಮಚಾನ್ ಬಿಲ್ಲ ನಾವು ತೋಗಿ ಇದ ಮಮಾನಿ ಜಿ ಏನ ಕೊ ಕಾದಾ ನೋಬಾ ಪುಬಿ ಲೋ ಜಿ ಫಾಲ್ ಹೊಂಜ ಲ ಖೌರಿ ಚಿಂದ ತಾಪ ಮೇ ಕರಿ ಮಂಗೆ ಮಚಿ ಚಿಂತಾ ರೇ ಫಾಲ್ ಲೋ ಕೊ ತ್ರೇ ಮ ಥ್ವಾಯ ಕನ್ ಬಿಲ್ ಕೊನಿ
0: ಅದ ಮಾ ಪಾ ಧುಬಿ ಪಾ ನಿ ಮಾ ನಿ ಮಾ ನಾ ಮಿಸೆ
1: ಆ ಕನ್ ಮೇ ಮಾ ನ ಕಿತಿನ್ ಹಿಯಲಿ
2: ಆ ಹಾಯ್ ಕೊಯ್ ಲಯಂ ಸಾ ಬೇಮ ಪಾಂದೆ ಬಿಗಿ ಸಿಂಧಾ ಮ ತುಮಿ ನೈ ಕೊಯ್ ಕೈ ಓಲ ಗನೆ ತೋರ ಮುಂಗ ಲೈ ರೋ ಸಿ ಕೊಯ್ ಶಾಯ ಓ ರೋ ಸಿ
0: ಸಸ್ತಿ ಆಗೋ ಆಗೋ ಕೈ ತರಿ ನಿ ಮಂಗ ತೋರ ಸಿ ಅದು ಬಿ ಲಾಬ ಮರಿ ಅಮ ಅಮ ಅಹು ಅದು ಓಲ ಸಿ ಸಸ್ತಿ
3: ಸಸ್ತಿ
4: ಓ ತಮೋ
2: ಐ ತೋಂಬ ಕೈದೋ ರೋಗೇ ನಾ
4: ಓ ಸಂಜೆಲ್ಜಿ ತೋಲೋ
2: ಐ ಐ ಈ ಸಂಜಿ ನ ಸೈನ ಥಾ ಹದೈ ನಾ
4: ಓ ಸಂಮತಿ ಥಾರೆ ಅದು ಸಂಜೆಲ್ಜಿ ಲಾವಾ
2: ಅದು ಐ ಸಂಜೆರ ತ್ರಿಬೈ ನಿ
4: ಓ ಸಂಮತಿ ಯೋರೆ ಅದು ತಾಯಮ ಕಸಿ ವಾನ್ ಧಾಗಿ ನಾ
2: ಕರಿನೋ
4: ಐ ಕೋಯ್ ಸಂಜೆಮ ಮಮ ಮೊದಲಿ ತಾಯಮ
2: ಯಾ ಕಂಬಂ ನಾ
4: ನಾನ್ ತಾಯಮ ದ ಕೋಯ್ ಸಂಜೆಲಿ ದನಾ
2: ಸೇಲಿ
4: ತಾಯಮ ಸಖೆ ದನಾ
2: ಸಖರೆ
4: ಐ ಲಿ ಹೋಗಿ ದನಾ
2: ಆ
4: ಐನ ಸಂಜೆಲಿ ಗೆ ಮತ್ತ ಮತ್ತ ಕೋಯುಂ ಲೈ ನಿ ಖಂಗೆ ತಾಯಮ ನಿ ದಿ ಖಂಗೆ ಮಸ ಯಾನ ಫಜೆ ಬಿನು ಪೀಮ ಯೋರೆ
2: ಕದಾಯ್ ಕದಾಯ್ ಸನ್ಮರ್ ತಬು ಕುಯುಂ ಲೈ ನಿ ಖಂಗೆ ಬತಾಯ್ ಬಿನು ನಿ ಖಂಗೆ ನಿ ಪೀಮ ಸಖ ಫಜರ ಬಂ ಯೋರ ಬಾ
4: ಯೋರೆ ಯೋರೆ
2: ಅದು ದಿ ತೋಂಬ ಕಂಬಂ ನಿ
4: ಮದು ಹೆ ಉಬರ ಸನ್ಪನ ಮಕ್ಷೆ ಸಜಿ ಕಂದ ಚಾವೆ ಬಿ ಯಾಕಿದ್ರೆ ಕಾಯ್ ಕಾಯ್ ನ ಶೇಲೆ ಅವನೆ ತಾಯಮ
2: ಅದು ದಿ ಸಂಜಿ ದಿ ಥಾದು ಒಂದಿ ಯಾದೆ ತೋಂಬ ಸನ್ ಮಯಾಂ ದಿ ಥಾದು ಕುಲ ನಿಗೆ ಲೌಸಾರ ದೇ ಕುನಿ ಮಾಂಗೆ ಅದು ಸಂಜಿ ಸೇಂದ ಯಾದೆ ಕಂದು ಕ್ಷೇ ಹೋಗೆ
4: ಅದು ಮೈರಾಂಜ್ ದೇ ಕನಾ ಕನಾ ಅಕನ್ ಬೆ ಲೆಬಗೆ ಕಾಲ ಅಕನ್ ಬೆ ನಿಪಾನ ನೆ ಕ್ಷೇಮಿ ತಾ
2: ಏ ಅಕನ್ ಬೆ ಉದಿ ಲೈನೆ
4: ಕನನೋ
2: ಕುಮನ್ ದಗೆ ಮಯಾಂ ದ ಸೈದಾಂಗ ಬತಾ ಪುಯಂ ಲೈ ಯಮಿ ಆ ತಾ ಪುಯಂ ಪುಸಿ ತಾ ಪುಯಂ ಕೋ
4: ಅಜೈ ಕೋ ಕೆ ಕೋ
2: ತಾ ಪುಯಂ ಕೋ
4: ಓ ತಾ ಪುಯಂ ಮೋ ಓ ತಾ ಪುಯಂ ಮೋ
5: ಓ ಕನನೋ ಇಬ ಕೋ ಬಿಬಂಗ
4: ಓ ಸಿದಂ ದ ಥೋಪಿ ರೋ ಕರಿಬ ವಾ ತಾ ಹಜಿಗೆ
5: ಆ ಐಬ ಕೋ ಬಿಬಂಗ ರಾ ಕರಿಗಿನಾ
4: ಆ ತಾ ಪುಯಂ ಮಷಿನಿ ಐಕೋಯ್ ಸಂಜೆಮ ನಂದ್ರೆ ತಾಪರೆ ಮಬು ಸಂಜೆಮ ಕ ಯೌಬಿ ಹೈದನ ಹೈಜಿಗೆ ಲಕ್ಷಮೆ ತಾಪರೆ ಬಾ
5: ನತೆ ಐಬ ಸಲ್ಯೂಷನ್ ಬ ಯೌಬಿ ಕರಿಗಿನಿನಾ
4: ಸಿನೆ ತಾಪರೆ ಬಾ ಐಕೋಯ್ ನಂಗನಾನ್ ಸಂಜೆಮ ಮದುದಾ ಸಲ್ಮೀನಿ ಕಂಗೆ ಲಾಯನಿ ಕಂತಿ ಮಸ ಯಾನ ಫಜೆ ಬಿನು ಪೀಮ ಯೌರೆ ಮದು ಹೆ ಉಬದ ಸಂಬನ ಮಕ್ಷೆ ಸಜಿಗಮ ದ ಚಾವೈ ಬಿ ಯಾಗಿದ್ರೆ ಕಾಯ್ ಕಾಯ್ ನ ಸಿಯಂಗ್ರೆ ತಾಪರೆ ಮಬು ಸಂಜೆಮ ಕ ಯೌಬಿ ಹೈಬನ ತಾಪರೆ ಬಾ
5: ಸಂಜೆಲ್ ಬುಂಗ ದ ಮೀನಿ ಕಂಗ ದ ಲಾಯನಿ ಕಂಗ ದ ಬಿನು ಪೀಮ ಥೋರಾ ಬಾ
4: ಆ
5: ಸಲ್ ಸಜಿಗ ಚಾವೈ ಅದ್ರೆ ಸಿ
4: ಯಾಗಿದ್ರೆ ಅಂತ ಯಾದ್ರೆ
5: ಹಾಬ ಥಾಜೆ ದೇ ದೈಬ ಅದು ಫರೆ ಫರೆ ಸಲಸಿ ಥೋರಾ ಅದಿನೆ ಗಾ ಸಿದಿ ಲಾಯೋರೆ ಹೆತ ಪಾಸಿ ಮೀವರೆ ಹೆತ ಪಾಸಿ ಸಸಿ ಯಮರ್ಸಿ
2: ಆಯ್ ತೊಂಬಾ
4: ತಾಪರೆ
2: ಕರನಗನೈ ಸನ್ವಾಲಿ
4: ತಾಯಮ ಸಂಜೆ ಕುಮಾವಡಿ ವಾಲಿ ನಿ ತಾಯಮ
2: ಕುಮಾವಡಿ ಸಂ ತಾರೋಯು ಮೈ ಮೈ ಮೇಲೆ ಸಂ ತಿಂಗ ಬಾದ ಉಸಿದಾ ಮೈ ಮೈ ಮಜೆ ಕುಮಾವಡಿ ಸಂ ತಾರೋಯು ಕೌ ಕೌ
4: ದಿ ಮೈ ಮೈ ಜಿಮಾ ಓ ಕುಮಾವಡಿ ಬೈ
1: ಓ ಕರಿ ನೋಯ್ ಬುಂಗೋ
4: ಓ ಸಂ ತಾರೋ ಸಂ ತಾರೋ
1: ಓಯ್ ಬೋಯ್ ಬೈ ದಜಾ ನಮಕ ಥಾಗ್ರಮ ಹೋಯ್
4: ತು ಮೈ ಇದು ಕಿಲ್ಲಮ ವಾಮಶಿದ ಥಾಳಪ
6: ಓ ಕುಮಾವಡಿ ಓ ಓ ಓ ಓ ಮಾಮ ಸಲಕ ತಪಿಯೋ
2: ಓ
6: ಮಾಮ ಸಲಕ ತಪಿಯೋ
2: ಯೋರಮ ಯ ಫಾತ್ರಿಂಗ ಹಾ ಪಾಕೋ ಸಿ ಹೋರಾನಿ ಆ ಮೈ ಕುಮಾಬ ಮಸಾಜೆ ಮಚ್ಚಾನು ಪಾನೆ ಕಿನ್ನು ವಾಂಗ್ ಜೆತ ತಾರಕದ ಮೀನೆ
6: ವಾ ಸಲಂ ಸಿಯಂಗ್ ಹೇಬಾ
2: ಏ ಅನಾ ನ ಕುರೈ ತೇಕನಿ ಕೋ
5: ಕಯಾದ ಕನ್ ಕ್ರಬ ಮರಾಂಗ ವಯಲ್ ಸೇರಾಕ್ನೋ ಮಾ ಗುಂಬಾಂಗ ಅಂಗ್ ದಿ ಐಕೋ ಕುಮಲ್ ಲೈ ಪಾಕ್ತರಿ ಸಂಸೇಲ್ ಸಂಗಾಕ್ ಯೌನದ್ರಿ ಕಾಂಗಪ್ ಚೇನ ರೈನರಿ ಕಯಾದ ನುಂಗ್ ಸಿ ಕ್ರಬ ನಿಪಾ ಮಚ್ಚ ಸಿದಲ ವಾ ಮಂಗ
6: ಕೈನ ತಾದಾ ನಾ ಕೋ ಮಯಾ ಮೀನಾ ದೆ ಕಿದಾಯ್ ದಿ ರಾಕ್ನೋ
2: ಅದು ಕೈನ ಉರಿ ನಂ ಮಹಂಗ್ರಿ ನೋ
6: ನಾ ಥೌ ಲೈ ಬ್ರೋ
2: ಥೌ ದಿ ಸಿದಿ ವೌ ಲೈನ್ ಹೇ
5: ಆ ನತೆ ನತೆ ನಿಪಾ ಮಚ್ಚ ನಂಗ್ ದಿ ಪಲೇಂ ಪಂಥೌ ಸುನ ಲೈ ರಿವ್ರಾ ನಾವು ಪೋಗ ಪಂಥೌರಿ ಕರೆ ಚಕ್ಕಿ ಕಯಾದ ನು ಶೀಘ್ರ ಬಾಂಗ ಆಗ್ನೋಸೆ ಫರೆ ಫರೆ
2: ಐನು ಪಾಮಸ
6: ಕೈನು ತಾದಾ
2: ಆ ವಾಂಗೆಲೋ
6: ಕೈನು ತಾದಾ ಇದಾ
2: ಕುಂತಕ್ ಮಸಾರಾ ಕುಂಗಾ ಮಸಾರಾ
6: ಕುಂತಕ್ ಮಸಾ
2: ಕುಂತಕ್ ಮಸಾ ಕೈನ್ನೋ
6: ಕುಮಾ ಬಂ
2: ನಮಿಂಗ ಕರಿ ಕೌಯಿ
6: ಪಿತ್ರು ಕವೆ
2: ನಮಿಂಗ ಅದಿ ಯಾಮ್ ಫಜರಿ ಪೋನಿನಾ ಓ ಪಿತ್ರು
6: ಕೈನು ತಾದಾ
2: ನಸಿಹಲೆ ಇಬ್ರೋ ಹಾ ಅಯ್ಯ ಕೈನು ಮಸೆ ಮಂಜು ಪುತರಿ ಇರತೆ ಅದರ
4: ಪುಲಿಸಿ ಬೋ
2: ಮಸೀಲೆ ಇಬ್ರಾಹಿಂ ಗೆ ಕಲ್ಮ ಅಂಗ ಪುರಿಸಿ ಬೋ
4: ಅದು ಸಂಜೆ ಮಮ್ಮಿ ದರ ತಬ್ದಿ ಹಮ್ಮಿ ದರ ಬ್ರೋ
2: ಸಂಜೆ ಮಂದ ಹಂಗ್ರದಿ ಮೀಗಿ ಮಂಗೋಂದ ಹಂಗಲಗ ಕೋ ಥುಗಾ ಲಗೆ ಬ್ರೋ ನಂ ಹಿಂಗೌರೆನೆ
4: ಆ
2: ಮಸೀಲೆ ಮ್ಯಾ ಸೆ
7: ಆರ ಮಿ ಅವಾಂ ಬೋ ಥಾಂಜಿಂಗ್ ನಾಗಿ ಮಖಾ ಥಂಗ ಲೈ ಬೆ ಇರೋಯ್ ಪಾಲೆ ಬ ಪಾಲೆ ದುಂಗಾ ಯಾಮ್ನ ಓಲೆ ಹೈ ಬ ಪಾವೋ ಮಸಿ ಹೈ ರೆ ಅಸಿಗಿ ಮನುಂಗ ದ ಮೈರಾಂ ಖುಂಜಾ ತರಿಯ ಸಂಗ್ರ ಊರಿ ಬ ಲೌಬು ಸಂಜೆ ನಹಾ ಸಿಂಗ ಹೋಯ್ ಜಂದನೆ ಪಿಜರಿ ಹೈ ಬ ಮಹೈ ರೆ ನಂಗ ಯಾಕ ಉನಸಿ ಲಾವ್ ಹೈ
4: ಲಾದನ್ ಬೋ ರೆ ಜೋಯ್ ಜೋಯ್ ಜೋಯ್ ಜೋಯ್
2: ಕುರಾಂ ಕುರಾಂ ಕುರಾಂ
7: ಮೈರೆನ್ ಜೋ ನೋಯ್ ಸಂಚೆಲಮಿ
2: ಆ ಕುರಾ ಲೈ ಕೋ
7: ಸಂಚೆ ಕನಾನೋ
2: ತಾ ಪುರಿ ಮನಿ ಕುರಾ
7: ಇಬುಂಗೋ ಪುರಿ ಎಂಬಾ
5: ತಾದಲ್ಬೋ
2: ಆ ತತ್ತೋ
7: ಚೌಬಿದಾರಾ
2: ಓ ಕನಾಗಿ ಸನ್ನೋನೆ ಲೌನ ಜಾರೇ ದುಬಾ
7: ಇಯೋ ನಂಗಿ ವಾದು ಲಾಲಿನ್ ಹೇ
2: ಇಮಾಯ್ ಪೇಮ ಲಾಬಂಗ

0: ಆಕಾಶವಾಣಿ ಇಂಫಾಲ್ ವಹೆಂಗಮ್ ರಾಜೇಶ್ನ ಪಾವು ಪಾಜರಿ ಅಹಾನ್ಬದ ಮರುವೆಬ ಪಾವು ಪ್ರಧಾನ ಮಂತ್ರಿ ನರೇಂದ್ರ ಮೋದಿನ ಲಾಲ್ ಕಿಲಾದ ಜಾತಿಗೆ ಮಚು ಅಹೋಂಗಿ ಫಿರಾಲ್ ಸಿಂಕತ್ತುನ ಮರ್ಫು ಸುಬ ನಿಂಗ್ತಮ್ ನುಮಿತ್ ಥೌರಂ ಪಾಂಗ್ತೋಕ್ರೆ ಲಾಗ್ ಇಬ ಸಹಿ ಅಮ ಅಸಿದ ನಹಾಕ್ ಕೋತಿ ಅಮದ ಎಐ ಸ್ಕಿಲ್ಗೆ ಟ್ರೇನಿಂಗ್ ಪೀನಬ ಸರ್ಕಾರನ ವಾರೆಪ್ ಲೌರೆ ಹೈನ ಪ್ರಧಾನ ಮಂತ್ರಿನ ಲಾಕ್ತೋಕ್ರೆ ಮಣಿಪುರದ ಸುಂಗಿ ಮರ್ಫು ಸುಬ ನಿಂಗ್ತಮ್ ನುಮಿತ್ ಪಾಲನ್ ಥೌರಂ ಪಾಕ್ ಸನ್ನ ಪಾಂಗ್ತೋಕ್ನಕಿ ಮುಖ್ಯಮಂತ್ರಿ ಯುಮ್ನಾಂಗ್ ಖೇಮ್ ಚಾನ್ನ ಹೈರಿ ಮೊಬೈಲ್ ಮೆಡಿಕಲ್ ಯೂನಿಟ್ ಸಿಂಗ್ ಪಿ ಎಂ ಜನ್ಮನ್ ಅಮಸುಂಗ್ ಧರ್ತಿ ಅಬಾ ಜನಜಾತಿಯ ಗ್ರಾಮ ಉತ್ಕರ್ಷ್ ಅಭಿಯಾನ್ಗೆ ಮಖಾದ ಚಿಂಗಿ ಮನುಂಗ್ ಹುಂಜಿನ್ಮ ಮಫಂಸಿಂಗ್ದ ಹಕ್ಸೆಲ್ಗೆ ಭಿವಂ ಫಗಲನಬ ಥಬಕ್ ಪಾಯ್ಕಲ್ಲಿ ಕಾಂಗ್ಪೋಕ್ಪಿ ಜಿಲ್ಲಾಗಿ ಲಂಕಾ ತನಿಲುವಾಂಗ್ ಖುಲ್ದ ಅರಾಂಗ್ ಸಕಂಗ್ದಬಸಿಂಗ್ನ ಲಂನಬ ನಗಾ ಮಿಸಮ್ ಅನಿಗೆ ಹಕ್ಸಾಂಗ್ ಹಸಿ ಪೋಸ್ಟ್ಮಾರ್ಟಮ್ ಪಾಂಗ್ತೋಕ್ರೆ ಅಮಸುಂಗ್ ಇಂಡೋನೇಷ್ಯಾದ ಹಸಿ ಅಯು ರಿಕ್ಟರ್ ಸ್ಕೇಲ್ ತರೇ ದಶಮಿಕ್ ತರೇಕ್ಕೆ ಸಾಂಗ್ದ ಯು ಆರ್ ಹಾಬದ ಯಾಮದ್ರಬದ ಮ್ಯೋಯ್ ಕುಂಠಾನಿಪಾನ್ ಸೀರೆ ಲೈಬಾಗ್ ಅಸಿನ ಹಸಿ ಮರ್ಫು ಸುಬ ನಿಂಗ್ತಮ್ ನುಮಿತ್ ಪಾಲನ್ ಥೌರಂ ಪಾಂಗ್ತೋಕ್ಲಿ ದೆಹಲಿಗೆ ಐತಿಹಾಸಿಕ ಒರಬ ಲಾಲ್ ಕಿಲಾದ ಪಾಂಗ್ತೋಕ್ಪ ನಿಂಗ್ತಮ್ ನುಮಿತ್ ಥೌರಂದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿನ ಹೇಗ್ ಥುಂಗ್ಲಬಗ ಅಹಾನ್ಬೊ ಎನ್ನ ಲಾಲ್ ಕಿಲಾದ ನ್ಯಾಷನಲ್ ಸಾಂಗ್ ಬಂದೇ ಮಾತರಂ ಸಕ್ಕಿ ಗನ್ ಸೆಲುಟ್ ಕುನ್ಮಾಥೋಯ್ಗ ಲೋಯ್ನ ಜಾತಿಗೆ ಮಚು ಓಂಗಿ ಫಿರಾಲ್ ಸಿಂಗಕ್ಕಿ ಅಮಸುಂಗ್ ಇಂಡಿಯನ್ ಏರ್ಫೋರ್ಸ್ಗೆ ಎಂ ಐ 17 ಹೆಲಿಕಾಪ್ಟರ್ ಅನಿದಿಗೆ ಲೈ ಸಾಯ್ತರಕ್ಕಿ ಲಾಲ್ ಕಿಲಾಗಿ ಫಂಬಾಕ್ತಗಿ ಮ್ಯಾಮ್ದ ವಾಂಗಾಂಗ್ಬದ ಪ್ರಧಾನ ಮಂತ್ರಿ ನಹಾಯ್ ಲಾಗ್ಲಿಬ ಸಹಿ ಅಮ ಅಸಿದ ನಹಾಕ್ ಕೋತಿ ಅಮದ ಎಐ ಸ್ಕಿಲ್ಗೆ ಟ್ರೇನಿಂಗ್ ಪೀನಬ ಸರ್ಕಾರನ ವಾರೆಪ್ ಲೌರೆ ಮಾಂಗ್ನಾಯ್ ಮಸಿನ ನಹರೋಲ್ ಸಿಂಗ್ ಅಸಿಬು ಮಾಲಿಮ್ಗೆ ಎಐ ಸೆಕ್ಟರ್ದ ಮಾಂಗ್ಜಿಲ್ ಥಾನ್ಬ ಅಂಗನಿ ಲೈಬಾಗಸಿನ ಮಪುಂಗ್ ಓಯ್ನ ಲಂ ಅಹುಂ ಕೋಸ್ ಕ್ವಾಲಿಟಿ ಅಮಸುಂಗ್ ಸ್ಕಿಲ್ದ ಅಕರ್ಮ ಮಿಯಂಗ್ ಚಂಗ್ಬ ತಂಗಾಯ್ಫದಿ ಹೈನಸು ಶ್ರೀ ಮೋದಿನ ಪೊಂಗ್ದೋಕಿ ಪ್ರಧಾನ ಮಂತ್ರಿ ನಹಾಯ್ ಲೈಬಾಗ್ ಅಸಿಗೆ ಖುಂಗಂಗ್ ಸಹರ್ ಅಮಸುಂಗ್ ಸ್ಕೂಲ್ ಸಿಂಗ್ದ ಲೈರಿಬ ಸಹಿ ಮಂಗಾದಗಿ ತರ ಮಂಗ ಫಾವಗಿ ಹೈಥೋಯ್ ಸಿಂಗ್ತೊರಬ ಅಂಗಾಂಗ್ ಸಿಂಗ್ ಖಂದೋಕ್ಪಗಿ ಥಬಕ್ ಹೌರಗನಿ ಹಾಯಿರಿಬ ಹೈಥೋಯ್ ಸಿಂಗ್ತೊರಬ ಅಂಗಾಂಗ್ ಸಿಂಗ್ ಅಸಿಬು ಅಖನ್ನಬ ಟ್ರೇನಿಂಗ್ ಪೀದುನ ಲೈಬಾಗ್ ಅಸಿಗೆ ಒಯ್ಬ ಅಪಬ ಸಾನರೋಯ್ ಸೇಮ್ನಬಗಿದ್ದಮಕ್ತನಿ ಮಾಂಗ್ನಹಾಯ್ ಭಾರತ್ನ ಹಸಿದಿ ಮಾಲೇಮ್ಗೆ ಸಾನ ಫೋನಬಗಿ ಲಂದ ಮಫಂ ಅಮಕ್ ಕಣ್ಬ ಗಮ್ಲೆ ಶ್ರೀ ಮೋದಿ ನಾಯಿ ಹೌಕಿಬ ಮತಂ ಖರ ಅಸದ ಲೈಬಾಕ್ ಅಸದ ಇಚಾವ್ ಅಮಸುಂಗ್ ಚಿಂಗ್ ನಿಂಗ್ಖಾಯ್ಬಗಿ ಥೊಕ್ದೋಕ್ ಕಯ ಮಾಯೋಕ್ನಬದಿಗೆ ಇಮುಂಗ್ ಮನುಂಗ್ ಕಯ ಅವಾಬ ಮಾಯೋಕ್ನರೆ ಅಸಿಗುಂಬ ಅವಾಬ ಮಾಯೋಕ್ನರಿಬ ಇಮುಂಗ್ ಮನುಂಗ್ದ ಲೈಬಾಕ್ ಅಸಿನ ಮಕ್ಕೋಯ್ಗಿದಮಕ್ ಲೇಪ್ತುನ ಲೈರಿ ಪ್ರಧಾನ ಮಂತ್ರಿ ನಹಾಯ್
1: ಹಮ್ನೆ ಪಿಛಲೆ ದಿನೋ ಎಐ ಇಂಪ್ಯಾಕ್ಟ್ ಸಮಿಟ್ ಕಿಯಾ ಥಾ ಎಐ ಕಾ ವಿಸ್ತಾರ್ ಬಹುತ್ ತೇಜಿ ಸೆ ಬಢ್ ರಹಾ ಹೈ ಲಾಲ್ ಕಿಲೆ ಸೆ ಮೈ ದೇಶ್ ಕೆ ನೌಜವಾನೋ ಕೆ ಲಿಯೆ ಘೋಷಣಾ ಕರ್ನಾ ಚಾಹತಾ ಹಮ್ನೆ ತಯ ಕಿಯಾ ಹೈ ಕಿ ಆನೆ ವಾಲೆ ಏಕ್ ವರ್ಷ ಮೇ ಏಕ್ ಕರೋಡ್ ಯುವಾಓ ಕೋ ಎಐ ಸ್ಕಿಲ್ ಕೆ ಲಿಯೆ ಟ್ರೇನಿಂಗ್ ದೇನೆ ಕಾ ಹಮ್ ಕಾಮ್ ಕರೆಂಗೆ ತಾಕಿ ಹಮಾರಾ ದೇಶ್ ಕಾ ನೌಜವಾನ್ ಎಐ ಕಿ ದುನಿಯಾ ಮೇ ಭಿ ನೇತೃತ್ವ ಕರ್ನೆ ಕಾ ಸಾಮರ್ಥ್ಯ
0: ಲೈಬಾಕ್ಯತೆ ಮಫಂಸಿಂಗ ಲೋಯ್ನ ಮಣಿಪುರದ ಸುಂಗಿ ಮರಿಫು ಸುಬ ನಿಂಗ್ತಮ್ ನುಮಿತ್ ಪಾಲನ್ ಥೌರಂ ಪಾಂಗ್ತೋಕ್ರೆ ಇಂಫಾಲ್ಗೆ ಅಹಾನ್ಬ ಮಣಿಪುರ ರೈಫಲ್ಸ್ಗೆ ಪ್ಯಾರೆಗ್ರೌಂಡ್ ಪಾಂಗ್ತೋಕಿಬ ರಾಜ್ಯ ಥಾಕಿ ಮಪ್ಪು ಎಂಬ ಪಾಲನ್ ಥೌರಂದ ಮುಖ್ಯಮಂತ್ರಿ ಯುಮ್ನಾಂಗ್ ಖೇಮ್ ಚಾನ್ ಸಿಂಗ್ನ ಜಾತಿ ಮಚ್ಚು ಅಹೋಂಗಿ ಫಿರಾಲ್ ಸಿಂಗಕ್ಕಿ ಮಹಾನ ಗಾರ್ಡ್ ಆಫ್ ಆನರ್ ಅಮಸು ಯಂಗ್ ಸಿಂಗ್ಕಿ ಅಮಸುಂಗ್ ಶ್ರೀಮತಿ ಹೌಬಂ ಸಂಘಮಿತಾನ ಕಮಾನ್ ತೌಬ ಕಂಟಿಜೆಂಟ್ ಕುಲುಂದೊಗಿ